ಟಕಟ್ಟಕತ್ ಗದ್ದಿಗನ್ ಧಕಟ್ಟಕತ್ ಗದಿಗನ್ ಧಾತಿಟ್ಟಿ ಕತ್ತಾ ಗದ್ದಿ ಗನ ಧಾತಿಟ್ಟಿ ಕತ್ ಗದಿ ಗನ್ ಧಾತಿಟ್ಟಿ ಕತ್ ಗದಿಗನ್ ಧಾ ಆ ಧಾ ಧಾನ ಧಾತಿ ಗದಿಗನ್ ಧಾತಿ ಗದಿಗನ್ ಧಾತಿ ಗದಿಗನ್ ಧಾತಿಟ್ಟಿ ಕತ್ ಗದಿ ಧಾ ಆ ಧಾ ಧಾನ ಧಾತಿ ಗದಿಗನ್ ಧಾತಿ ಗದಿಗನ್ ಧಾತಿ ಗದಿಗನ್ ಧಾತಿಟ್ಟಿ ಕತ್ ಗದಿ ಧಾ ಆ ಧಾ ಧಾನ ಧಾತಿ ಗದಿಗನ್ ಧಾತಿ ಗದಿಗನ್ ಧಾತಿ ಗದಿಗನ್ ಧಾ ಆ ತಿಟ್ಟಿ ಕತ್ ಗದ್ದಿಗನ್ ಧಕಟ ಕತ್ ಗದಿಗನ್ ಧಾತಿಟ್ಟಿ ಕತ ಗದಿ ಗನ್ ಧಾತಿಟ್ಟಿ ಕತ್ ಗದಿ ಗನ್ ಧಾತಿಟ್ಟಿ ಕತ್ ಗದಿ ಗನ್ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿಟ್ಟಿ ಕತ್ ಗದಿ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿಟ್ಟಿ ಕತ್ ಗದಿ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಧಾ ತಟ್ಟಿ ಕತ್ ಗದ್ದಿ ಗನ್ ಧಕಟ್ಟ ಕತ್ ಗದಿ ಗನ್ ಧಾತಿಟ್ಟಿ ಕತ ಗದಿ ಗನ್ ಧಾತಿ ಟಿ ಗತ ಗದಿ ಗನ್ ಧಾತಿ ಟಿ ಕತ ಗದಿ ಗನ್ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಟಿ ಕತ ಗದಿ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಧಾತಿ ಟಿ ಕತ ಗದಿ ಧಾ ಆ ಧಾ ಧಾನ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾತಿ ಗದಿ ಗದಿ ಧಾ